0: ದಶಮಪಹ ಅನುತುನ ದಶಮಹತ ಲಖಂಡ ರೇಡಿಯೋ ಐಟಿಎನ್ ಸಭೆ ಶ್ರೀಲಂಕೆಯ ಹಂಡ
1: ವಿಲಾವ ಪಸ್ವರು ದೇಕಾಯ
2: ವಿಲಾವ ಒಬ್ಬ ವೇತ ಗಿನ ಆವಿ
3: ವಾರ್ತಾ ಪಿಟ ವಾರ್ತಾ ತಬನ ಕೋಟಿ ಅಟೇ ಎನ್ಎಲ್ ಬಿ ತನ ನಿಧಾನ ಎದುರೈಯೆ ಪ್ರತಿ ಸಂವರ್ಧನೆಯ ತನಂತ ಶಕ್ತಿಯ ಕ್ವಿಮಿನ್ ಒಬ್ಬ ದಿನವ ರಟ ತಿನವತ ತನ ನಿಧಾನ ಬಿಳದಿ ಜನ ಒಬ್ಬ ಕೋಟಿ ಪತಿಯ ಕುವಾನ್

0: ಆದರೆ ಹಿತನವಾದ ಕಮ ದೇವಂಗನವಾಗಿ
1: ಆದರೆ ಜೀವಿತೇ ದುಃಖಿಯದು ಸತತದು ಹೆಮ್ಮೆ ವಿಲಾವಕ್ಕಿದ ಮೇಲೆ ಏಗೆ ಹಳೆಯ

0: ರಾತ್ರಿ 8:00 ವಿನಾಡಿ ವಿಸಿದಕ್ಕೆ ಆದರಣೀಯ ಜ್ಯೋತಿಗೆ ಆದರೆ ಉಣಹುಮ ವಿಂದಿನ ವೇಳಾವ ಎದಿವ ನಾವು ಯನ್ನ ಅದನ್ನೇ ಕೊಟಿಯಾಕ ಮುರಬೆತ್ತ ಆಯ್ಬೋವನ್
1: ಆಯ್ಬೋವನ್ ಮನ ಮಾತ್ಯ
0: ಕೋಮದ ಜೀವಿತೇ
1: ಜೀವಿತೇ ಸುಂದರ ಐತಿ ಅಪಿ ಹಮ ನಾಮ ಜ್ಯೋತಿ ಬಾಲ ಮಹಾತ್ಯಕ್ಕೆ ಸಿಂದು ತನ ಹಮ ಸತಿ ಅಂತೇಮ ಹಾಗನಿನ್ ನಿಂತಿ ಸತ್ತಿ ನಿನ್ನವಾ ಒಬ್ಬತುಮಾಗೆ ಆಶೀರ್ವಾದ ಮಧ್ಯೆ ಸಿಂಧು ಹಾಗೆ ನಿನ್ನೋ
0: ಎದಿ ಕೊಟಿಯಾಕ ಮುರಟ ವಹಿನೋದ ಮೇ ದವಸಲ
1: ವಹಿನೋ ವಹಿನೋ ಅಪ್ಪು ಅಪ್ಪು ಗಗಹವೈನ ಮೇ ಲಂಗದಿ ಮೇ ಅಪಿ
0: ಜ್ಯೋತಿ
1: ಮಹತ್ಯಾಸುಮಿಲಮ
0: ಜ್ಯೋತಿ ಹಣಿನ್ ಗೇವನು ರಾಸನಗೀತ ಹಣ ಬಿಲಾವೆ ಚಟ್ಟಿಗೆ ಮೆದ್ರದ ಅನ್ನದನ್ನೇ ಸವನ ಪಿನವನ ಮಿಹಿರಿ ಹಣ ಒಬೆ ದೇವಿಯೋ ತುನ್ ತಾಯಾದಿಕಿ ಸಿತಟ ದುನ್ನೇ ಬದನ್ ಒಬಗೆ ಉಪತಿನ್ಮ ಒಬಗೆ ಉರುಮೆಕಿ ರಸಿಕ ಲೋವಟ ಜ್ಯೋತಿ ದುನ್ನೇ ಸದಕುವಾಗಿ ಎಲಿಯಕಿ ಒಬವ ಅಮತಕ ಕಲೋತ ರಾಸಿಕಯೋ ಏಕ ನಮ್ ಲುಕು ವರದಕಿ ನಿಮಗೆ ಅನ್ನೇ ಅಲುಭವ ಮುಲ್ಲೆನ್ ಜಗತ್ ರೋಹಣ ಏಕ ನನ್ ಜೀವಿತ ಇರವತ್ವೆನಿನೇ ನೇದ ಹರಿ ಇದೀಗ ಜ್ಯೋತಿರಾತ್ರಿ ಕರನ ಲಕ್ಕಂಡ ಮೇ ರಾತ್ರಿ ಎದಿದ್ರೊನ್ನ ತರುವ ಕೀಲ ತಮಾಯಿ ಒನ್ನ ಅಪಿಟ ಕೀಲ ಎಲ್ಲ ತೀನಿ ಆದರಣೀಯ ಜ್ಯೋತಿ ಕಿಯನ್ನೇ ಮದಿ ಪುಂಚಿ ಪುಂಚಿ ತರುವಲ್ಟ ಆಲೋಕ್ಯ ದಿನ ಸದಕ್ನ ನೇದ ಏಮ ಕೇಳಿ ತಿನ್ನದ ಗೊಡಕ್ಕೆ ಲಾಡ ತರು ಪ್ಯಾವಡ ತರುವಲ್ಟ ಆಲೋಕ್ಯ ಕೊಹಿಂದ ಕೀಲ ತಪಿಟ ವೆಲವಲನ್ನು ನೇದ ಹರಿ ಕೋಮನಾಥ್ ಇದಿಂಗ್ ಜ್ಯೋತಿ ಕಿಯನ್ನ ತರುವಗಟೆ ಹಾಗಿಯ ಆಲೋಕ್ಯ ಮೇ ಮುಳು ರಯಮ ಏಕಾಲೋಕವೆನ್ನೇ ಜ್ಯೋತಿಯಿಂದ ಸತ್ಯಂತೆ ಅಭಿ ಜ್ಯೋತಿ ಸಮಗ ಗುಹಾಗುಡ ಸಂಧ್ಯಾ ಅನೇದ ಅತ್ತನಾಯಕ ಲಸನ ಗೀತೆ ಅದ್ದೆನ್ನ ಆದರಣೀಯ ಜ್ಯೋತಿಗೆ ಹೇಮದ ಮೆಕ್ಕೇಳ್ತೀನಿ ಸತ್ಯಂತೆ ಹೆಮೋಮ ಇಲ್ದ ರಾತ್ರಿ ಹತ್ತವಿನ ಕಂಬಲಂಗಿನ ಆದರಣೀಯ ಜ್ಯೋತಿಗೆ ಹಂಡಿನ್ ಗೇನ ಈ ಲಸನ ಗೀತ ಹಣ್ಣ ಆದರಣೀಯ ಹಿಮಾಲ್ ಮಲ್ಲಿ ಆದರಣೀಯ ಜ್ಯೋತಿಗೆ ಹಂಡಟ ವಗೇಮ ಲಕ್ ಹಂಡರ ಅಪಿ ಹರಿಮ ಆದರೆ ಮೊನ ರಾಜಕಾರಿ ತಿಮುನತ್ ಮೇವಿಲಾವೇ ಅಭಿ ಲಕ್ಕಂಡ ವಿನುವೆನ್ಮ ತಮ ಈ ವಿಲಾವೆನ್ ಕಲ ತಿಯನ್ನೆ ಇದಿನ್ ಮಠ ದೆನ್ನ ಅದರಣಿ ಜ್ಯೋತಿ ಲಸ್ಸನ ಗೀತೆಯಾಕೆ ಹೆಮ ಕೇಳ ತಿಯನ್ನೆ ವಿದುಲಿಬರೆನ್ ಮಲ್ಕಾಂತಿ ಪುತ ಸಕಿಲ ದುವ ಚತು ಹಸ್ಬಂಡ್ ನಿಹಾಲ್ ಹೆಮ ದಾಮ ಲಕ್ಕಂಡ ಜ್ಯೋತಿಟ ಅಭಿ ಆದರೆ ಏಮ ಕೇಳಿದ ಈ ಆದರೆ ಅಭಿ ದನನಾಮೆ ವದನ್ ವಲ ತಿಯನ ಅವ್ಯಾಜ ಭಾವೆನ್ನೆ ಇದೆ ಮಾವ ತೆಕ್ಕತು ಕರಗನ್ನ ಸಿಂಧು ಒಕಟನೇ ಇದೆ ಜ್ಯೋತಿಗಿ ಕಿಯನ್ನೆಮ ನಮ್ಮ ಮಾರ ಪಿಸ್ಸು ಅಕ್ನದಿಶಾ ಬನುಮಲಿ ತಮೈ ಮೀ ಮೆಸೇಜ್ ಕೇವಲ ತೀನಿ ಬಾನುಮಲಿ ವಿಯುತು ಇನೇದು ಕೋಮನಾಥಿ ದಿಂಗ್ ಎತ್ತರ ಪಿಸ್ಸು ಆಗ್ತಮೈ ವೆಲಾವಗಡ ಒಬ್ಬಮ ಕಿಯನ ಆದರಣೀಯ ಜ್ಯೋತಿ ಕಿಯನ್ನ ಪಿಸ್ಸು ತವತ್ತಲಾವಟ ಕಿಯನ ಆದರಣೀಯ ಜ್ಯೋತಿ ಕಿಯನ್ನ ಎತ್ತರಮ ಆಗಮಕ್ ವಗೆ ಕೇಳ ಕೋಮನಾಥ್ ಆದರಣೀಯ ಜ್ಯೋತಿ ಅಪೇ ಜೀವಿತೇ ವಗೆ ನೇದು ಅಪೇ ಜೀವಿತೇ ತಿ ಮೊಣವಿಲಾವೆ ಕೋಮನಾಥ್ ಆದರಣೀಯ ಜ್ಯೋತಿ ಗೀತೆಯ ಕಹನ ನಮ್ಮ ಒಬ್ಬ ಫುಲುವ ಏ ತರಮಟ ಒಬ್ಬ ಜೀವಿತೆ ಏ ಅವಸ್ಥಾವಲ್ಟ ಗೆಲಪಿನ ವಿಧಿಯಟ ಆದರಣೀಯ ಜ್ಯೋತಿ ಗೀತೆ ಗಾಯನ ಕರನಟತಿ ಸಮಾರ ವಿಟ ಆದರಣೀಯ ಜ್ಯೋತಿ ಹಿತನ್ನ ತತಿ ಜ್ಯೋತಿ ನೆರಿದವಸಕ ಹರಿ ಅಪಿ ಮೇ ವಿಧಿಯಟ සතුටෙන් ඉන්න වෙලාවක දුකින් ඉන්න වෙලාවක ජ්‍යොති ගීයක් අහලා හිත සනසා ගන්නයි කියලා නේද? ඒ සනසීම හොයන වෙලාවක සනසීම ළඟා කරගන්න ආදරණීය ජ්‍යොති නම් කොයිතරම්නම් ගීත ගායනා කරන්නට ඇද්ද? හරි, එහෙම කියලා අපි යන්න හදන්නේ මොරොන්තුරි නරුණ ශාන්තගේ මැසේජ් එක කියන්න. අරුණ ශාන්ත මේ වෙලාව ජ්‍යොතිරාත්‍රි අහන් ඉන්නවලු බිරිඳ බණ්ඩාර මැණිකේ. ඒ වගේම අම්මා පොඩි නෝනා දුවලා ශෂිනි දිල්නී පුතා උදුවත් එක්ක මේලා ජ්‍යොතිරාත්‍රි යන හැමෝම ආදරෙන් එකතු කරගන්න කියලා තමයි අපිට අරුණ ශාන්ත කියනුන්න. ආදරෙන් එකතු කරගන්න ආදරණීය ජ්‍යොති වෙනුනි ඊළඟ ලස්සන ගීතේට. තාම මැසේජ් එකක් කියවන දයාලුවන්ට මේ කියන 07.03.93.5.93.4 ක්‍රීඩේ විතර මැසේජ් එකක් කියවනුන ආදරණීය ජ්‍යොති වෙනුවෙන්. හරිදම තව පැය භාගය විනාඩි 1කමාරක් විතර තියෙනවා. හරි. ඉතින් ඒ වගේ තමයි අපි කතා කරමු 011 2875 786 011 2875 285 සුපුරුදු දුරකථන අංක දෙකම විවෘතයි ආදරණීය ජ්‍යොති වෙනුවෙන්. මේ ආදරේ ජීවමාන ආදරේ ආදරණීය ජ්‍යොතිගේ.

ರಾತ್ರಿ ಅಟಾಯಿ ವಿನಾಡಿ ವನ ಸಾಧನೆ ಆದರಣೀಯ ಜ್ಯೋತಿಗೆ ಒನುಹುಮೆ ಇನ್ನ ಅವಸಾನ ಮಿನಿತ್ತು ಗೀಪಿ ಅನಿಯದ ಚುಟ್ಟ ಚುಟ್ಟ ಕಿತ್ರ ದುಃಖ ಚುಟ್ಟ ಧ್ಯಾನ ಹಾರಿ ಅವ ಈಗ ಗಂಡ ಮೇನ ತಾನೆ ತಿಳಿದೆ ನೀವು ಬೇತರ ಆಯ್ ಭವನ್ ಅವಿ ಅವಸಾನ ಮಿನಿತ್ತು ಗೀಪಿ ಇನ್ನು ಮಹಾತ್ಮೆ ಗೋಮ ಜೀವಿತೆ ಜ್ಯೋತಿಗೆ ಹೆಮದಾಯ ಮೀನ ವೆಲ್ಲಾವೆ ಆದರಣೀಯ ಜ್ಯೋತಿಗೆ ಅವಸಾನ ಗೀತೆ ಅದು ದವಸೆ ಅವಸಾನ ಗೀತೆ ಕಾವದ ಆದರಣ ಗೀತ ಕುರ್ಕಣಿ ಸಿಬರ್ ಕಾಲ ಗುಣಿಯ ಹಿಂದದು ಮಂದ ಹಿಮತಮ ಅನಿಯದೆ ಪುಂಚಿ ಪುಂಚಿ ಬಾಧ್ಯ ಹಾಕಿರಿ ಮಪಿಟ ಸಿದ್ಧವೇನವ ಯಾಕೆ ಮಪಿಟ ಮುಂದಿನ ಕಥಾಕರ ಅನುರಾಧಪುರ ರೇಟ್ ಹಾಕ ಅದಿಂಗ ಆದರೆ ಹಿಂಗೆ ತುಗರಗಾನೋ ಅದನ್ನೇ ಎತುಮಿಯಾಗಿ ದುರಕಥನೆ ಅಪಿಟ ಸಂಬಂಧ ಕರೆಗನ್ನು ಹಂಬೋನೆ ಕಥಾಕರ ಹಂಬುನ್ನೇ ಅಪಿಟ ಕೊಮನದ ಅಪಿ ಐದು ದಿವಸ ಕಥಾಕರು ಮೇ ಸನಿಹಾಸ ಮೇ ವಿದಿರ ಆದರೆ ಬೇದಾಗಮು ಆದರಣೀಯ ಜ್ಯೋತಿ ಬೆನುವೇನು ಅವ ಇಕ್ಮನ್ನು ಚಟ್ಟಕ ಬೇತ್ರ ತಮ್ಮ ಎನ್ನ ಅದನ್ನೇ ಆದರಣೀಯ ಜ್ಯೋತಿ ಬೆನುವೇನು ಮೆಸೇಜ್ ಕರು ಯಾಲು ಗುಡ ಹಾಕಿನ್ನು ಕೇವದನಿಗೆ ನಮ್ ಕಿಯನ್ನಮ ಓನಾ ಅದಿಂಗ ಜ್ಯೋತಿ ಮಾರ ಮಹಾತ್ಮೆಗೆ ಲಸನ್ ಸಿಂಧು ಕೂಡ ಅಮ್ಮ ತಿರಗಲತ ಹಸ್ಬೆಂಡ್ ರೋಷಾನ್ ಚೂಟಿ ಪುತ ಅದಿ ತೆಗೆದು ಕೊರಗನ್ನ ಕೇಳ್ತಾನೆ ಅಪ್ಪ ಪುನ್ಸಲ ಬುಡಾನೆ ಮೆಸೇಜ್ ಕದ ಅದೇ ಒಂದು ಪುನ್ಸಲ ಹಾಗೆ ಮೆಸೇಜ್ ಕತಾವ ಅಪಿ ಏ ವಿಧಿ ಹೇಟ ಕ್ಯೂವೆ ನಿಯಂಗೆ ನಿಮ್ಮ ವಿ ಮದವೆಸಿ ಎದೆ ಬೆಟಿಲ ವಿಯಲುಣ್ಣು ತಾನ ಬೀಸ ತಕೊಲ ಪಾಡಟ ಹೇರಿಲ್ಲ ಪಿಚ್ಚಮಲ್ ಸುಂದ ಸುಲ್ಲಂಗಟ ಮುಸುವಿಲ್ಲ ವಸ್ಸಾನೆಯಟ ಪರಿಸರ ಸೆರಸಿಲ್ಲ ಕಾಲೆಯ ದಿನನ್ ದಿನ ಗತವಿ ಎತಗಿವಿಲ ಆದರ ಸುಪೆಂಬರ ಸುಮಿಹಿರಿ ಗೀ ಕಾಯಲ ಕಾಗಿತ್ ಸಿತ್ ಸತನ್ ಎತ ಎದ ಬೆಂದ ದಮಲ ಕವದ ನೊಮಿಯನ ಏ ಜ್ಯೋತಿ ನಮ್ ನಮ್ ಕೋಬುಲ ಕವದಾದ ನೊಮಿಯನ ಏ ಜ್ಯೋತಿ ನಮ್ ಕೋಬುಲ ಈಗ ಎತ್ತದಿಂಗನ್ನ ಮೀ ಮೆಸೇಜ್ ಇವೆಲ್ಲ ತೀನ್ ಮಯಾಂತಿ ಅಕ್ಕ ಅವ್ನ ಪೋಲೋಣ್ಣರು ಹಿಂಗ ಅಪಿ ಆದರೆ ಹಿಂಗೆ ಕತ್ಕೊಳಗನ್ನ ಆದರಣೀಯ ಜ್ಯೋತಿಗೆ ಅವಸಾನ್ ಅದು ದವಸೆ ಅವಸಾನ್ ಗೀತೆರೆ ಆಯ್ಯ ಅಪಿ ಅತ್ತ ಜ್ಯೋತಿರಾತ್ರಿ ಕತ್ಕೊಳ್ಳೋಣ ಅಪಿ ಸಿಂಧು ಅಕ್ಕಹನ್ನ ಓಣ್ಣ ಕಿತ್ತಲುಗಲಿ ದಿಲಾನಿ ತಾನೆ ಮೆಸೇಜ್ ಕೇಳ್ದೀನಿ ಮಾತ್ಯ ಚಮಿಲ ಯೋಗಿಮ್ ಲೋಕದು ಅತಿ ಲೇಸಿ ಚೋಟಿದು ಅಮೀಶಾ ಒಯಾವಾಯಿ ಮೀವೆಲ್ಲ ಜ್ಯೋತಿರಾತ್ರಿ ಹನ್ನ ಹೆಮ್ಮ ಮಯ ಆದರೆ ಹಿಂಗೆ ಕತ್ಕೊಳಗನ್ನು ಕೇಳ್ತಾನೆ ಮೆಸೇಜ್ ಗೆದೀನಿ ಅನ್ನ ಅಪಿ ಕಿತ್ತಲುಗಲ ಆಲೋಟಿಕ ಆದರೆ ಹಿಂಗೆ ಕತ್ಕೊಳಗನ್ನು ಇವಾಗ ಒಂದಮ್ಮ ಈ ಅಪಿಟ ಮೆಸೇಜ್ ಹಾಕೆವ್ವ ಹಾಯ್ ಮಲ್ಲಿ ಹಿಮಾ ಮಲ್ಲಿ ಕೊಹಮದ ಜೀವಿತೆ ಇದಿಂಗ್ ಒಂದು ಅಭಿತ್ ಸಾಥುಡಿಂಗ್ ಜ್ಯೋತಿರಾತ್ರಿ ಅಹನ ಗಮ್ಮಂಗ್ ಇನ್ನಿ ಜೋರ್ದಾನ ಇನ್ ಕಾಂತಿ ಅಕ್ಕ ತಮ್ಮ ಮೆಸೇಜ್ ಕೇವನ್ನ ಯಾರೊಟಿಗೆ ಆದರೆ ಇಕತ್ತು ಕರ ಗನ್ನ ಕೇರ ತಮ್ಮ ಕಾಂತಿ ಅಕ್ಕ ಬಿಡಿಕೆ ಅನ್ನಿ ಇವಾಗಿ ಒಂದಮ್ಮ ಅಭಿಟ ಯು ಕೆ ವಲಿನ್ ಪ್ರಿಯಾ ಅಕ್ಕ ಮೆಸೇಜ್ ಹಾಕ್ತಾರತೀನೋ ಮೇವಲಾವಿ ಜ್ಯೋತಿರಾತ್ರಿ ಅಹನ ಹೆಮ ಮಾದರೆ ಇಕತ್ತು ಕರ ಗನ್ನ ತಾತ ಏಡಿ ದಯಾರತ್ನ ಇವಾಗ ಅನುರ ಏಡಿ ಎಡಿ ಅನುರ ಶಾಂತಯ್ಯ ಇವಾಗೆ ನಿಶಾಂತಯ್ಯ ಅದರಿಂದ ಇಕ್ಕತ್ತುಗರ ಗನ್ನ ಕೇಳದೇನು ಪೌಳಿ ಹೆಮ ಮಾದರಿ ಇಕ್ಕತ್ತುಗರಗೇನ ಆದರಣೀಯ ಜ್ಯೋತಿಗೆ ಲಸನ ಗೀತೆ ಅಕ್ಕ ಹಮಗಿದ ಮೇಕೇನೆ ಎಲ್ಲ ಕರೆದುಗೊಳ್ಳೆ ತೀರಿನಟೆ ಹಾನ್ ಇವಾಗ ಚೇತಿ ಗಂಗಾ ಎತ್ತಲು ಸೇವ ದಿನ ಮಾದರಿ ಇಕ್ಕತ್ತುಗರ ಗನ್ನ ಕೇಳ ತಮ್ಮ ಮೆಸೇಜ್ ಗೀತೆ ಏನೊಂದು ಅಪಿ ಆದರೆ ಇಕ್ಕತ್ತುಗರ ಗನ್ನ ಅಪಿ ಯಾಕೆವಾಗಿ ಯಾಲುವತ್ ಪೌಳಿ ಹೆಮ ಮಾತು ನಿಂಗೆ ಒಂದು ದವಸೆ ಅವಸಾನ್ ಮೆಸೇಜ್ ಮೇ ವಿದಿರ ಕಿಯನ್ನ ಅದನ್ನೇ ಶುಭರಾತ್ರಿಯ ವೇವಾ ಹಲಾವತ ಕಟುಪುತ ತೀರಸ್ತಮ ಮೆಸೇಜ್ ಕೇವಲ ತೀನಿದ್ದು ಸುಜಿತ ಇವಾಗ ಪುತ ಸುಸಂತ ಇರಿದ ವಿನಕ ಬಲಾಗಿನ ಜ್ಯೋತಿರಾತ್ರಿ ಅಹನ್ ಜ್ಯೋತಿ ಮತ್ ಶುಭ ರಾತ್ರಿ ಹಾಕ್ ವೇವಾ ಕೇತ ಮೆಸೇಜ್ ಕೇ ತೀನಿ ಒನ್ನಬಿ ಅದು ದವಸರ ಸಮಗಿನ ಅನ್ನ ಅದನ್ನೇ ಹರಿಯರುಮ ತವ ದಿನ ಹತಗಿನ್ ಇರಿದ ರಾತ್ರಿ ಹತಟ ಅಮ್ಮನ ಬಲಾಪುರತ್ವೇನ್ ಪರಿಶ್ರಮೇನ್ ಸತುಡೆನ್ ಇನ್ನೋನ ಮೇ ಜೀವಮಾನ ಆದರೆ ಆದರಣೀಯ ಜ್ಯೋತಿಗೆ ಹಿಂಗನ್ನ ಮಮ ಹಿಮಾಲ್

ಪಾತ್ರೆಯನ್ನು ಪ್ರಮೆನೆನ ಓದರು ದುರುಕರಣ ಹೇಯಿಂದ ಸರ್ವ ಪ್ರಕಾರೆಯ ಆರಕ್ಷಾವ ಸನಸನ ಹೇಯಿಂದ ಪ್ರಮೆನೆನ ಅನತುರು ವಲಪಾಲನ ಹೇಯಿಂದ ಪಿರಿತನಮ್ಮು ಧರ್ಮಸ್ಕಂದೆ ಸಜ್ಜಾಯನಾಕರು ಲಭುವೇ.